ಗಣಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿ